ಜೀವ ಭಕ್ತವಶಲ ಸುಖದಾತಾಕರ ಕೃಪಾ ಮನ್ಮ ಸಾಯಿ ನಾನು ಶೋಭಾ ಸುರ್ತದೆ ಹೇ ಪ್ರಭು ಆಪೇ ಗುರುಮುಖ ದೇವಡಿ ಆಯ ಶ್ರೀರಾಗ ಮಲ್ಲತಿ ಜ ಹೋಮೆ ಕರ್ಮ ಕಮಾವದಿ ಜಮ ಡಂಡ ಲಾಗೇ ತನಿ ಆಯ ಜೇ ಸದ್ಗುರು ಸೇವನ ಸೇವ ಬರೆಯ ಸೇತಿ ಲಿವಲಾಯ ಮನದೇ ಗುರುಮುಖ ನಾಮ ತ್ಯಾಯೇ ತುರ ಪೂರ್ವ ಕರ್ತೇ ಲಿಖಿಯಾ ತಿನಾ ಗುರುಮುಖ ನಾಮ ಸಮಾಯ ರಹಾವ ಬಿಣ ಸತ್ಗುರು ಪ್ರತೀತ ನಾವಿ ನಾಮ ನ ಲಾಗು ಪಾವ ಸ್ವಪ್ನ ಸುಖ ನಾ ಪಾವಿ ದುಃಖ ಮಹ